ಪರಿತರಿತ ತರತ ಅವ ಸಿಲ ಮಾನುವ ಕಿತ್ತ ಏ ಮಕ್ಕುತು ಅಯ್ಯ ನಂಬಿ ಎನ್ನುವನ್ ನಿಂಜವು ಸಿಡಲ ನೈ ಒಂದು ಅಂದರ ಪನ್ನ ಏ ತಾನು ಅನ್ನ ತವು ನ ಪುಲಾಯೆ ತೇನು ಅಂದ ಪುಲಾಯೆ ಅಯ ಉವೈ ರತ್ತ ಏ ಬುಂಗೆನು ಯಂ ಸಾಡು ಅಯೇ ಮುಂತಿ ಆಗ್ರಾಯೇ